ಮಾಡೋ ತಾಯುಧ ಸದಾಶಿವತೆ ಪ್ರಸನ್ನನಾಯಿ ಸಾಲೇನ್ ರಾವಣ್ ಪಡಲ ಚಿಂತೆ ಪಾರ್ವತಿ ಸ ಧಾವ ಮಂಡಲಾನ್ ಪಾರ್ವತಿ ಆಲಿ ಮೃತ್ಯು ರೋಗಾತ ರಾಮನಾಚ ಪಾಟಿಸಿ.